ya ka ohun wo yo bi a so obi kwotenti chani fia na den se akwada no betimi abon ohun eya na obi ti obi o kira de nchen ohun so ene se utie a radio station programmer ye ton asase asase a eya asase papa a ye kai kai wo ma timi do hu hyem e basa no a e boa ema se ye ka dan ho asem a no matter what it is utimi do hu hyem because ye magisika bumbi enfem free ho wo metra asase no so na ochna wa ba ba hwira asase no ye dim krofo sika okroma for so many years ni nti wo kan asase ho asem a